ಕಾಜಲ್ ಭಟ್ ರೀ ಆವಾಜ್ ಮೇ ಕತ್ರೋ ಹೌಗಿ ಸುಣಿಯೋ ಖಮ್ಮಾ ಗಣಿ ಕಾರ್ಯಕ್ರಮ ರೀ ಶುರುವಾತ್ ಮೇ ಆಪ್ ಸಬಾರೋ ಸ್ವಾಗತ ಕೀತೋ ಔರ್ ಅಭಿ ಹುಣಾ ಸಾ ಆಗಲೋ ಲೋಕ ಗೀತ ಘೂಮರ್